ತಕಿಟ ಧ್ವನಿ ನೋಡೋಣ ತಕಿಟ ತಕಿಟ ಧ್ವನಿ ನಾಟ್ಯಂ ಉಲಗಂ ಶಿವನಿಂ ತಂಜಂ ಅವನ್ ಪಾದಮೇ ಪಂಕಜಂ ನರ್ತನಮೇ ಶಿವಕವಸಂ ನಟರಾಜ ಪಾದಂ ನವರಸಂ ಹಿರನನ ಹಿರನ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ನಾದ ವಿನೋದಗಳ ನಡನ ಸಂತೋಷ